0: ಡಿಸ್ಕೌಂಟ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಹಲೋ
2: ಹಜೂರ್, ನಮಸ್ಕಾರ.
1: ಹಲೋ
2: ನಮಸ್ಕಾರ ಕಾಕಾ, ಸುನ್ನು ಭಯನ.
1: ಹಲೋ ಹಲೋ ಹಲೋ, ಅಲ್ಲಿ ಠುಲು ಸ್ವರಲ್ಲಿ ಬೋಲಿಸ್ ನೋ. ಖೈ ಕು ಬೋಲೆಗು, ಮನೆ ಕೈ ಭರೇ ಪಾಯಿನ.
2: ಹಜೂರ್ ಕಾಕಾ ನಮಸ್ಕಾರ, ಮ ಭತೀಜ್ ಬೋಲೆಗು. ಭತೀಜ್ ಸುನ್ನು ಭಯನ.
1: ಏ ರಾಮು, ಹೇರ್ನ ಮೇರ ತ ಕಾನ್ ಸಮಸ್ಯೆ ಭಯರ ತಿತಿ ರಾಮ್ರೋಸಂಗ ಸುನ್ನೆ ಮೆಸೇಜ್ ಪಾವದಿನ.
2: ಓ, ಯೇ ಕುರಾ ಬನ್ನಲೈ ಫೋನ್ ಗರೆಗೋ ಕಾಕಾ. ಅಲ್ಲಿ INF ಹರಿಯೋ ಖರ್ಕ ಅಸ್ಪತಾಲ್ ಮಾ ಕಾನ್ಕು ಉಪಚಾರ ಕೇಂದ್ರ ಖುಲೆಗೋ ಛ. ಕಮ್ ಮೂಲ್ಯ ಮೈ ಉಚ್ಚ ಸ್ತರ ಸೇವಾ ಪಾವನ ಸಕಿನ್ ಛ. ತೇ ಗಯರ ಕಾನ್ ಜತಾನು ಬನ್ನಲೈ ಫೋನ್ ಗರೆಗೋ.
1: ಅನಿ ಹಾಮಿ ಕಾನ್ ಕಮ್ ಸುನ್ನೆಲೈ ಪನಿ ಉಪಚಾರ ಹುಂಚ ತ ಬತಿಜ್.
2: ಹುಂಚ ಕಾಕಾ ಹುಂಚ. ಕಾನ್ ಪಾಕೆಕೋ, ಕಾನ್ ದುಖೆಕೋ, ಕಾನ್ ನಸುನ್ನೆ ವಾ ಕಮ್ ಸುನ್ನೆ, ಕಾನ್ ಕರಾವ್ನೆ ಚಿಲಾವ್ನೆ, ಕಾನ್ ಡಮ್ಮ ಹುನೆ, ಕಾನ್ಕು ನಜಿಕ್ ಸುನ್ನಿನೆ ವಾ ಗಿರ್ಖಾ ಪಲಾಯಕು ಛ ಭನೆ ಪನಿ ಉಪಚಾರ ಹುಂಚ.
1: ಲ ಯೋ ಕುರಾ ಚೈ ಗಜ್ಜಬ್ ಸುನಾಯ ಬತಿಜ್. ಮ ಯೋ ಕುರಾ ಟೋಲ್ ಸಿಮಿಕ್ ತಿರ ಬನಿ ಭನಿ ಹಾಲ್ಚು.
3: INF ನೇಪಾಲ ಹರಿಯೋ ಖರ್ಕ ಅಸ್ಪತಾಲ್ ತಥಾ ಪುನಃಸ್ಥಾಪನಾ ಕೇಂದ್ರ ಪೋಖರಾ 15 ನಯಾ ಗಾಂವ್. ಫೋನ್ 061-433-342-433-640.
4: ಸಚೇತನಾ ಸೂಚನಾ. ಯಹಿ ಅಸೋಜ 9 ಗತೆದೇಖಿ 11 ಗತೆಸಮ್ಮ ಭಾರೀ ವರ್ಷಾ ಹುನೆ ಸಂಭಾವನಾ ರಹೆಕು ಜಾನಕಾರಿ ಪ್ರಾಪ್ತ ಭಯಕು ಛ. ಯಸ್ ಅವಧಿಮಾ ಸಂಭಾವಿತ ಜೋಖಿಮಲಾಯಿ ಮಧ್ಯನಜರ್ ಗರ್ದೈ ವಿಶೇಷ ಸತರ್ಕತಾ ಅಪ್ನಾಉನು ಹೋಸ್. ಬಾಢ಼ಿ, ಪಹಿರೋ, ಡುಬಾನ್ ತಥಾ ಅನ್ಯ ಪ್ರಾಕೃತಿಕ ವಿಪತ್ಕು ಜೋಖಿಮಯುಕ್ತ ಕ್ಷೇತ್ರಮಾ ನಜಾನುಹೋಸ್. ಭಾರೀ ವರ್ಷಾಕಾ ಕಾರಣ ಸಡಕ್ಮಾ ಪಹಿರೋ, ಬಾಢ಼ಿ ತಥಾ ಡುಬಾನ್ಕು ಜೋಖಿಮ ಹುನ ಸಕ್ನೆ ಭಯಕಾಲೆ ಅತ್ಯಾವಶ್ಯಕ ಅವಸ್ಥಾಮಾ ಬಾಹೆಕ್ ಲಾಮೋ ತಥಾ ಜೋಖಿಮಯುಕ್ತ ಯಾತ್ರಾ ನಗರ್ನುಹೋಸ್. ಯಾತ್ರಾ ಗರ್ನೇ ಪರ್ನೆ ಭಯ ಮೌಸಮ ರ ಸಡಕ್ಕು ಅವಸ್ಥಾ ಬುಝೇರ ಮಾತ್ರ ಯಾತ್ರಾ ಗರ್ನುಹೋಸ್. ಅವಶ್ಯಕ ಸಾವಧಾನಿ ಅಪ್ನಾಯಿ ಸುರಕ್ಷಿತ ರಹನುಹುನ ರೇಡಿಯೋ ಅನ್ನಪೂರ್ಣ 93.4 MHz ಹಾರ್ದಿಕ ಅನುರೋಧ ಗರ್ದಛ. ಸತರ್ಕ ರಹೋ, ಸುರಕ್ಷಿತ ರಹೋ. ರೇಡಿಯೋ ಅನ್ನಪೂರ್ಣ 93.4 MHz.
5: ಪರ್ಯಟಕೀಯ ನಗರಿ ಪೋಖರಾಮಾ ಮೆಟ್ರೋ ಸಿಟಿ ಹಾಸ್ಪಿಟಲ್ ಪ್ರಾಲಿ ಸಿರಿಜನಾ ಚೋಕ್ ಪೋಖರಾಲಿ ವಿಭಿನ್ನ ಕಿಸಿಮ್ಕಾ ವಿಶೇಷಜ್ಞ ಚಿಕಿತ್ಸಕ ಸೇವಾರಕು ಉಪಚಾರ ಲ್ಯಾಯಕು ಜಾನಕಾರಿ ಗರಾಉದಛೌ.
6: ಹಾಮ್ರಾ ಸೇವಾಹರು
5: ಹಾರ್ಟ್ ಜೋಡ್ನಿ, ನಸಾ ತಥಾ ಮೇರುದಂಡ ರೋಗ,
6: ಜನರಲ್ ಸರ್ಜರಿ, ಸಬೈ ಪ್ರಕಾರಕ ಆಪರೇಷನ್ ಸೇವಾ,
5: ಮಿರ್ಗೌಲಾ ತಥಾ ಮೂತ್ರ ರೋಗ, ಯೂರೋ ಸರ್ಜರಿ,
6: ಪೇಟ್, ಛಾತಿ, ಮುಟು, ಥೈರಾಯ್ಡ್ ತಥಾ ಮಧುಮೇಹ ರೋಗ,
5: ನ್ಯೂರೋ ಸರ್ಜರಿ ಸೇವಾ,
6: ಬಾಲ್ ರೋಗ,
5: ನಾಕ್ ಕಾನ್ ತಥಾ ಘಾಟಿ ರೋಗ,
6: ಮಾನಸಿಕ ತಥಾ ಸ್ನಾಯು ರೋಗ,
5: ಪ್ರಸೂತಿ ತಥಾ ರೋಗ,
6: ಛಾಲಾ, ಯೌನ್ ತಥಾ ಕುಷ್ಠ ರೋಗ,
5: ನೇತ್ರ ರೋಗ,
6: ದಾಂತ ತಥಾ ಮುಖ ರೋಗ,
5: ಕ್ಯಾನ್ಸರ್ ರೋಗ, ದೂರಬೀನ್ ರ ಲೇಜರ್ ಪ್ರವಿಧಿ ಪ್ರಯೋಗ ಗರಿನೆ ವಿಭಿನ್ನ ಆಪರೇಷನ್ ಹರು, ಅತ್ಯಾಧುನಿಕ ಮೈಕ್ರೋ ಡಿವ್ರೈಡರ್ ಪ್ರವಿಧಿ ದ್ವಾರ ನಾಕ್ ಕಾನ್ ತಥಾ ಘಾಟಿ ರೋಗ ಕೋ ಆಪರೇಷನ್,
6: 24 ಘಂಟಾ ಎಂಬುಲೆನ್ಸ್, ಇಮರ್ಜೆನ್ಸಿ, ಅತ್ಯಾಧುನಿಕ ಪ್ರಯೋಗಶಾಲಾ ತಥಾ ಫಾರ್ಮಸಿ ಸೇವಾ,
5: ಸುವಿಧಾ ಸಂಪನ್ನ ICU ಸೇವಾ,
6: ಡಿಜಿಟಲ್ ಎಕ್ಸ್ರೇ,
5: ಸಿಟಿ ಸ್ಕ್ಯಾನ್ ಸೇವಾ,
6: ವಿಡಿಯೋ ಎಕ್ಸ್ರೇ, ಇಕೋ ಕಾರ್ಡಿಯೋಗ್ರಾಫಿ,
5: ಇಂಡೋಸ್ಕೋಪಿ, ECG, EEG, PTA,
6: ಫಿಜಿಯೋಥೆರಾಪಿ, ಯೂರೋಫ್ಲೋಮೆಟ್ರಿ,
5: ಕೆಮೋಥೆರಾಪಿ,
6: ಸುರಕ್ಷಿತ ಗರ್ಭಪತನ ಸೇವಾ,
5: ಹೋಲ್ ಬಾಡಿ ಚೆಕ್ಅಪ್, ಹೆಲ್ತ್ ಪ್ಯಾಕೇಜ್,
6: ಮೆಟ್ರೋ ಸಿಟಿ ಹಾಸ್ಪಿಟಲ್ ಪ್ರಾಲಿ, ಪೋಖರಾ 8, ಸೃಜನಾ ಚೌಕ್, ಕಾಸ್ಕಿ.
5: ಫೋನ್ 061-572-648-579.
7: जलवायु परिवर्तन र रेड क्रस सम्बन्धमा नेपाल आदिवासी जनजाति महासंघको अडान.
8: भूमि, वन र प्राकृतिक स्रोत सँगको आदिवासी जनजातिको अन्योन्याश्रित सम्बन्धलाई मान्यता देऊ.
7: जल, जमीन, जंगल, खानी र प्राकृतिक स्रोतमाथि आदिवासी जनजातिको स्वामित्व र नियन्त्रणको अधिकार सुनिश्चित गर.
8: वन संरक्षण र व्यवस्थापन सम्बन्धी आदिवासी जनजातिको परम्परागत प्रणालीलाई मान्यता देऊ.
7: स्वतन्त्र अग्रिम जानकारी सहितको मञ्जुरीलाई सुनिश्चित गर.
8: पूर्ण र प्रभावकारी सहभागिताको व्यवस्था सुनिश्चित गर.
7: आत्मनिर्णयको अधिकारलाई मान्यता देऊ.
8: अन्तर्राष्ट्रिय श्रम संगठन ILO महासन्धि नम्बर 169 र UN RIF कार्यान्वयन गर.
7: नेपाल आदिवासी जनजाति महासंघ.